0: ಮರಜಿ ನಾಮ ನೋಡಿ
1: ಪರಿಪೂರ್ಣ ಕಾಮ ಭಾವಮುನ ಮರಜಿ ನಾಮ
0: ರೂಪಕ ತಾಳತಿಲಾನ ಚಿಟ್ಟೆಯಿರುತ್ತೆ.